ಚೂಲ ಬಾ ನಿಂಕೆಲೆ ಸ್ಟುಡಿಯೋ ಯಾನೇರರು ಓ ತಂಪಯನೆ ಯಾಯ ಅಮಾವನೆ ತುಕುಮನ್ನೇನೆ ಸಮಾವನೆ ಯಾವ ಅಂಕೆಲೋ ಲೇಲಿ ಹನ ಕಸಿಂಚಿ ಪಲ್ಲೆ ಸೋಲು ಲುವಾನ ನಿಮ ಕಲೆ ಲುವಾಯ ಓ ಮಿರ ಮಸಿ ಸೈ ಯಂ ತುಮೋ ಲುವೇನೋ ನಿಟ್ಟುಲ ಮರಾರೆಲೋ ಓ ಕಲೆ ಇರುವವೇ ಎರುವ ಇನ್ನಿಲೇಲೆ ತೇಪೆಲೆ ಅಬ್ದುಲ್ ಕರ್ಲಿ ತುಜುಮಾ ಕಿನಾನಿ ಬೊತಾರ್ದಿ